ರಿದ್ವಿವಲಾ ಕೆಬಿನ್ ನೆಗೆನೆ ಕುಮರಿ ಕೌರುದು ಈ ಪದ ರಚನೆಯ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಯಾಜ್ಞಾಕರಂ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟೊಬಿನ ವಾಸಸ್ಥಾನೆಯ ಕ್ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ತು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸಹಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

0: ಪತಿವ್ರತಾವ ಉರಿಯಾಗೆ ಭಾರ್ಯಾವ ವೀಸಿಟಿ ಸ್ತ್ರೀಯಗೆನ್ ಸಲಮೊಂಡ್ ಸಲಮೊಂಟ ದಾವ ರೆಹೋಬೋವಂದ ರೆಹೋಬೋವಂಟ ದಾವ ಅಬಿಯಾದ ಅಬಿಯಾಟ ದಾವ ಆಸಬ್ದ ಆಸಪ್ಟ ದಾವ ಜೆಹೋಶಾಪಾದ್ದ ಜೆಹೋಶಾಪಾಟ ದಾವ ಜೋರಾಮ್ದ ಜೋರಾಮ್ಟ ದಾವ ಉಷ್ಯಾದ ಉಷ್ಯಾಟ ದಾವ ಜೋತಾಮ್ದ ಜೋತಾಮ್ಟ ದಾವ ಆಹಸ್ದ ಆಹಸ್ಟ ದಾವ ಹೆಸಕಿಯಾದ ಹೆಸಕಿಯಾಟ ದಾವ ಮನಸ್ಸೇದ ಮನಸ್ಸೇಟ ದಾವ ಆಮೋಸ್ದ ಆಮೋಸ್ಟ ದಾವ ಜೋಸ್ಯಾದ ಬಬಿಲೋನಿಯಟ ವಿಪ್ರವಾಸ ಗತವೀಮ ಸಿದು ಮೇಘಾಲಯದಿ ಜೋಸಿಯಾಟ ದಾವ ಜೆಕೋನಿಯಾದ ಒಹುಗೆ ಸಹೋದರಯೋದ ಉಪನ್ನೋಯ ಬಬಿಲೋನಿಯೇ ವಿಪ್ರವಾಸೇನ್ ಪಸು ಜೆಕೋನಿಯಾಟ ದಾವ ಶೇಯಲ್ತಿಯಲ್ದ ಶೇಯಲ್ತಿಯಲ್ಟ ದಾವ ಸೆರುಬಾಬೆಲ್ದ ಸೆರುಬಾಬೆಲ್ಟ ದಾವ ಅಬಿಯುದ್ದ ಅಬಿಯುದ್ದ ದಾವ ಎಲಿಯಾಕಿಮ್ದ ಎಲಿಯಾಕಿಮ್ಟ ದಾವ ಆಶೋರ್ದ ಆಶೋರ್ಟ ದಾವ ಸಾದುಕ್ದ ಸಾದುಕ್ಟ ದಾವ ಆಕೀಮ್ದ ಆಕೀಮ್ಟ ದಾವ ಎಲಿಯುದ್ದ ಎಲಿಯುತ್ತ ದಾವ ಎಲೆಯಾಸರ್ದ ಎಲೆಯಾಸರ್ಟ ದಾವ ಮತ್ತಾಂದ ಮತ್ತಾಂಟ ದಾವ ಜಾಕೋಬ್ದ ಜಾಕೋಬ್ಟ ದಾವ ಮರ್ಯ ತುಮಿಗೆ ಪುರುಷ್ಯಾವು ಜೋಸೆಬ್ದ ಉಪನ್ನೋಯ ಮರ್ಯ ತುಮಿಗೆನ್ ಕ್ರಿಸ್ತುಸ್ ನಮ್ಮು ಜೇಸುಸ್ ವಹನ್ಸೆ ಉಪನ್ಸೇಕ ಮೆಸೆ ಆಬ್ರಹಂ ಪಟನ್ ದಾವಿದ್ದಕ್ವಾ ಪರಂಪರಾ ಸ್ಯಲ್ ದಸ ಸತರಗಿ ದಾವಿದ್ ಪಟನ್ ಬಬಿಲೋನಿಯೇ ವಿಪ್ರವಾಸ ಗತವೀಮ ದಕ್ವಾ ಪರಂಪರಾ ದಸ ಸತರಕಿ ಬಬಿಲೋನಿಯೇ ವಿಪ್ರವಾಸ ಗತವೀಮೆ ಕಾಲೇ ಪಟನ್ ಕ್ರಿಸ್ತೂನ್ ವಹನ್ಸೇ ದಕ್ವಾ ಪರಂಪರಾ ದಸ ಸತರಕಿ ಯೇಸುಸ್ ಕ್ರಿಸ್ತೂನ್ ವಹನ್ಸೇಗೆ ಉಪತ ಸಿದುವುಯೇ ಮೆಸೆಯ ಉನ್ವಹನ್ಸೇಗೆ ಮ್ಯಾನ್ಯನ್ನು ಮರ್ಯತುಮಿ ಜೋಸೆಫ್ ಹಾ ವಿವಾಹ ಗಿವಿಸಗೆನ ಸಿಟಿಯದಿ ಔನ್ ಎಕ್ವನ್ನ ಪೆರ ಶುದ್ಧಾತ್ಮ್ಯಾನನ್ ಅನುಹಸಿನ್ ಆ ಗ್ಯಾಪ್ ಗೆನ ಸಿಟಿನ ಬವ ದನಗನ್ನಾಲದಿ ಅಗೆ ಸ್ವಾಮಿ ಪುರುಷ್ಯಾವನ ಜೋಸೆಫ್ ಸತ್ಪುರುಷೇಗು ಉಬೆವಿನ್ ಅಯ ಪ್ರಸಿದ್ಧಿಯೇ ನಿಂದಾವಟ ನೊಪಮುನುವನ ಅದಹಸಿನ್ ರಹಸಿನ್ ಅಯ ಅತ್ತರ ದಮನ್ನ ಸಿತಾಗತ್ತೇಯ ಎಹೆತ್ ಓಹು ಮೇ ಕಾರಣೆ ಗೆನ ಕಲ್ಪನಾ ಕ್ರಮಿನ್ ಸಿಟಿಯದಿ ಸ್ವಾಮಿನ್ ಮಹನ್ಸೇಗೆ ದೂತೆ ಸಿಹಿನೇಕಿನ್ ಓಹುಟ ದರ್ಶನೆಯ ವಿ
1: ದಾವಿದ್ಗೆ ಪುತ್ ಜೋಸೆಫ್ ಒಬೆ ಬಿರಿಂದವನ ಮರಿಯಾ ಪಾವಾಗ ನಟ ಬಿಯನೋವನ್ನ ಮಂದ ಆ ಗ್ಯಾಬ್ಗೆನ್ ಅತ್ತೆ ಶುದ್ಧಾತ್ಮ್ಯನನ್ ಅನುಹಾಸಿನಿ ಆ ಪುತೆಕು ಬಿಹಿಕರಣೀಯ ಉನ್ ವಹನ್ಸೇಟ ಜೇಸುಸ್ ಯನ ನಾಮಿಯ ತ್ಯಬಿಯುತುಯ ಮಂದ ಸಿಯ ಸೆನಗ ಓನ್ಗೆ ಪಾಪೋಲಿನ್ ಮುದಾಲನ್ನೇ ಎತುಮಾನೋಯ
0: ಮೇ ಸಿಯಲ್ಲ ಸಿದುವುಯೇ ಸ್ವಾಮಿನ್ ಮಹಾನ್ಸೆ ದಿವಸಿವರ್ಯಾಲವ ಕಿಯವು ಕೀಮ ಇಟುವನ ಪಿನಿಸೆಯ ಎನಂ
2: ಮೆನ್ನ ಕನ್ಯಾವ ಗಬ್ಗೆನ ಪುತೆಕು ಭೀಕರನ್ನೀಯ ಉನ್ ವಹನ್ಸೀಟ ಇಮ್ಮಾನ್ವೆಲ್ ಯನ ನಾಮೆಯ ತಬನು ಎತ
0: ಯನ್ವಿಯ ಏ ನಾಮೆಯ ಅರ್ಥ ನಂ ದಿವ್ಯನ್ ಮಹಾನ್ಸೆ ಅಪ ಸಮಗೆಯ ಯನುಯಿ ಜೋಸೆಫ್ ನಿಂದಿನ್ ಅವಧಿ ಊವಿಟ ಸ್ವಾಮಿನ್ ವಹನ್ಸೇಗೆ ದೂತೆಯ ಓಹುಟ ಅನುಕಲ ಲೆಸ ಸಿಯ ಬಿರುದ ಕೆಂದಾಗಿನ ಗಿಯೇಯ ಏತ್ ಅಯಟ ಪುತ್ರಿಯ ಲಬೆನ ತುರು ಓಹು ಅಯ ಸಮಗ ಸಹವಾಸೆ ನೊಯ್ದಿನಿ